ಐಕ್ಯ ಜಂಡಾ ಜಾತೀಯ ಜಂಡಾ ಅರುಣ ಭಾಸ್ಕರ ಕೋಟಿ ಕಿರಣಾಲ ಕಾಂತಿತೋ ಧಗ ಧಗ ಮೆರೆಯುನು ಧರ್ಮ ಚಕ್ರಂ ಅರುಣ ಭಾಸ್ಕರ ಕೋಟಿ ಕಿರಣಾಲ ಕಾಂತಿತೋ ಧಗ ಧಗ ಮೆರೆಯುನು ಧರ್ಮ ಚಕ್ರಂ.